ಶ್ರೋತಂದು ಪ್ರಚಾರಕಲ್ಲು ಹಲ್ಲೂರ ಅವರ್ಕಲಾ ಕಾರ್ಯಕ್ರಮ ಕಾರ್ಯಕ್ರಮರ ಪ್ರಯೋಜನರಿತಿಲೆ ಬಸಂತ ಕುಮಾರ ಸ್ವಾಯಿ ಉಪಸ್ಥಾಪನಾರೆ ಸರೋಜ್ ಕುಮಾರ ಸಾಹು ಶ್ರೋತಾಮನೆ ಆಮಗು ಸುಣುಚಂತಿ ಆಗಸ್ಮಣಿ ರವರ್ಕಲಾ ಕೇಂದ್ರರು ಆಮರ ಕಾರ್ಯಕ್ರಮ ಪ್ರಚಾರ କରାଯାଉଛି ଏଫ୍ଏମ୍ ବ୍ୟାଣ୍ଡରେ 102.6 ମେଗାହର୍ଟ୍ଜ ଯୋଗେ ଆସନ୍ତୁ ଶୁଣିବା ଆମର ପରବର୍ତ୍ତୀ କାର୍ଯ୍ୟକ୍ରମ ବିବିଧ ଭାରତୀ।